0: ಕೈಯ ಪಾಣಿಯಾಗಿ ಕಾಕರಿಸಿ ಸೂತ್ರ ಕೊಟ್ಟು ಬುಳೆ ಕೊಟ್ಟು ಕಟ್ಟಿಟ್ಟು ಚಿಮ್ಮನೆ ಪುರಾಣಿ ಕಾಯಿ ಒಮ್ಮನೆ ಕೈ ತಿಂತ ಪುರಾಣಿ ಮನೆ ಕೂಡ ಪುಣ್ಯ ಪಡ್ತಾರ ತುಳಿ ತುಮಸ್ತ ಮನೆ ಓ ಕಾಕರ ಕೊಟ್ಟೆ ಬುಡಿಯ ಮನೆ ಕತ್ತರ ಮನೆ ಚಿಮ್ಮನೆ ಬಾಪ್ ಲಗಾಯ್ತೆ ಕಾಯಕ ಮನೆ ತಮ್ಮ ತಮ್ಮಲ್ಲಿ
1: ಪಕ್ಕ ಡೈಲಾಗ್ ಕಂಪ್ಲೀಟ್ ಇದೆ.